Bokuegwa Muitonga Boranenkera Mr. Mukami Mawatho Muitonga era Mukami Atere Muitonga era Mukami Atere Wego wira yaku igukama Amwira ng'ombe eno ndakwandika gukama ng'ombe eno yonkake specifically ng'ombe eno yonka neonda kwandika gukama Mushamba uga yes sir Nkwegwa Montora kuga Nkwegwa hamberi ya wera mweri wambere Ndambo wera muntu oyo Muitongare na aruti wera baingi muno magana na magana ba aruti wera Are na muruti wera aga Are na muruti wera ara Are na muruti wera uonge bantu wange Muntu oyo ande kwa gukama ng'ombe ya kunyunya weria mushi wa munene Ero enu neo wera yaku Wera cha kutichiri Nero ng'ombe eno ere yaga irio special Vikaraga ekumbe nirera Irio vila vinge vya ndeto munda Niore kere moyo nkake Nea ng'ombe enu Kwa wera yaku tikonoga Wera yaku ikodongira ekumbe niru Chaviro ekumbe rera iroro Okameru tira irio kaminenkera Mchumbe ereku ndawa chia nyamonge ireku na kena na kena na kena na kena kereku na ng'ombe enu ne akunyunya gweria muci wa munene Muitonga rita ekomi kirantu kirantu ero eria rira rigakurukiria rita ekomi ukairaga ndere rikandika gwarietwa nirya ng'ombe enu yonka ng'ombe ira ingege kamweria rikirwa ndere Eno ndenda yandikagirwa yonka miraithagire bura yenderete. Muntu wae wera ntuge ambere wewe auga yesa e munene inka ruthogu e ng'ombe kaba kana nga kama nkamenyera ugake na nkaruta wera munene. Hey, munene auga nkuona mwandikwa nkuona muruti wera hodari urankwendaga. Ende okwegwa Muntu wa kuona wera, muntu wa kuandekwa. Muntu wa kuandekwa, ambere kuruta wera. Haruta wera mweru ambere, boe gamono. Muitonga yaka mwera, hey, Mukami, no kuruta wera boe ha. Muitonga muitaga Mukami, nuntu wera era yari nene igu kamaga ngombere kui, ino. Mudhaka noe andikieto wira tika alimuka kana mwareta kwa Mukami. Haruta wira mweru ambere buwe gamono. Haruta wira mweru wa yere buwe gamono. Haruta wira mweru edhatu buwe gamono. Mweru ena buwe gachairi. Mweru etano buwe gamono. Mweru edhandhatu buwe gamono. Lakini nti yeka naibu yek mudhara kawara ugire kamenyeri ya kare murimo. Na menyaga bora ugaga. Mudharaka kana mumeru. Ora wa ugire kamenyeria kare murimo. Na arena pointi. Muntu oyo bako menyaneria na family ya munene. No untu menyaga wengombe. No ere akubina kwa munene. Aga ari kamaka ire eria kwa munene. A menyaniri nyana toarito munene. Mudhaka ora menyaniri nyana mwekurua munene. Mwekurura wengwa menyaniri na munene. Ona ai. Inki njire aga iwa kwa Muntu adhira presha na wasi wasi Lakini muntu orare agu Akebira ai Ngombe nonko ya ntuko jiambere Ya umarita toero budha atini egerete monobe butini Lakini ntuko ino ngombe no ndemi kamaru kiri Nkame kama dhamu wanja no ogoro Wantu eri umarita 20, 22, 23, 24, 25 Na anke ya ngombe no eta umageri ogu Ebira na Muitonga rekondiera ampere Muitonga wengwa rekondiera ampere ya iria rira ng'ombe enu ya umaga mbere mboya
Itaga no kini dharita 20. Mukami evera oh anguru tago angu itango ge monogwe no kwegwa mukami ora evera anjagwe angu itango ge jamashini abayindera ere kamachini ajagwe ningu itango ge mono nabau bange batera kamau evera pana apana Evera ii nyamweno ndami menyere nkoro kia bura ya menyagirwa ende ne kuma iria nkoro kia bura ya bati kwegwe kirothaga nkoro kia bura ya umaga Evera nkanyibia gukama ngombe eno ende irio no amenenkere nuntu ibaraithaga rutini Bakona kana ngombe ni kwegwa mbi irio. Ebira na kakwena CCTV. Chakura idha bindio. Mwetongara idha bindio. Nantire ira ngombe irio. Akareta dhina. Abuga ngombe nkame ya irio. Ende ukama. Aba nkonoga inyago kama. Lita 20 we. Ngekama lita 20. Lita 25. Ebira nga kama gaitano rukiri. Itano dhamu wanja. Na itano ogoro. Ai ntitu okama ngombe nugu. Ae beta mosemanio. Valeria. Na akorukia. Akorukia sheria ya kwamba. We. Aga kama ngombe lita itano. Rukiri. Itano dha muwanja. Na itano ogoro. Atenda kuevuri atire. Elia aliranda atiga mwiri. Wa ngombe li. Lika adhibu. Na ngombe tiena kaya unyamueno. Evira sawa. Mochamba. Asharambuka. Haka maitano ruki. Eri itano dhamu wanja. Itano goro. Lita bebutini. Ekomi chanywe wa mwishu kumu itonga. Ekomi irandiri. Aigariboti araiga kabatini. Roni itano itano itano bebutini. Auga ai nankame nyoronderu tabo bebutini. Auga ronde kama itano rukiri. Inya dhamu wanja. Itano ogorochi weche 14. Auga honiri ngasedha ira au dhatini 14 bebutini. Mwitongara idhare kondi ya kauga okay. Bebutini tindho kuno ntongombero no avuya umaga inyatene. Ahendere yago kama itano, inya itano, inya itano, idhatu, inya itano, idhatu, itano, idhatu. Ai! Nuku menyare kama ngombe, eri arega tigara mwire wa ngombe. Gara gara gara wogwe, ngombe kwa ajua. Hadhigo kama ngombe. Ngombe ikuania, ngombe ikugera makinya, ngombe ikurudha, ngombe ikurudha kauwa hai. Lakini nuntu wira ya konda andekiro kukamare, ngombe eno no ame kamire. Kande ngombe ne ayiru nyonto, nuntu boeria gotiwa mwe, mwe. Mukami amenya ngombe eno etie sasa, wende atauga ngombe etie sasa wa. Wogu wogu ya beira hai. Anaega kwari. Wanaega kwa. Nionko nogoka. Nkarea wambesa siyamana. Nukwegwa. Gara gara ngombe kwa ajwa. Ngombe kukwa. Ngombe kukwa. Mukami yako dhiro kereo kama ngombe yako idhira ngombe kukwa. Augia kwa mwetonga. Amwera monene. Ngombe te kwere. Mwetonga mwuri a. Eoli ugata e. Ngombe ne kwere. Mwetonga adhi na keba kenene araitha ngombe. Awa tui keba kenene aririkana ngombe. Nubura arami endete. Nubura arami dhoketiere ngombe ya getomi.
mwitonga agwatwo nä uzuni må no auga rakini ndenda kå menya kä rä a kä arä a nyamå ä rä kwä nyamå ä no harä ngathi må ndagitarä å raragå ragä ra ng'ombe ä no ndagitarä wa ng'ombe aya araitha ng'ombe amä thima amwä ra å i må nene å kwa ng'ombe ejä rä ä tä ra kamagwo bwega nä kå menya ndagitarä anenkera mwä tonga riboti barä baä rä amwä ra ng'ombe ä no yarä egwa i må rimå wa nyonto ä ri aku ingä a mwä rä rä kaga wa kå thi mwä tonga uga erwa era ndagitarä bwega amå mba mbia ndagitarä athi era ndagitarä å kä thitathi na ararwagani rä ng'ombe inu cingä å muntä re cio cindana å kä ndeithä ra cio na atairä mwä tonga na keba na kå thi na gwä ta må kami amwä ra må kami cå amwä ra gwata ng'ombe inu ndenda tå mä thika twä bairä rä bang'ang'ana na ng'ombe bakururie bakururie bakururia mä rana amwä rana tikå mä thika kå raya imå rinya tå kenja må nene kando yagu ng'ombe yakaraga rä mwä tonga ä ra må kami enja må rinya benja benja benja benja benja må kami akera mwä tonga ba cånkwekwa må nene oko kainogia atiampenja må rinya cå ninka mwä tonga akamwä ra ng'ombe ä no ndamäendete må no na gå tirä å rå rå kana må noga nkwägua kana nkwona nkänja må rinya wa kå mä thika mwä tonga akenja må kami akaruta må thetu må kami akenja mwä tonga akaruta må thetu mwä tonga akenja må kami akaruta må thetu må kami akenja mwä tonga akaruta må thetu mwä tonga akenja må kami akaruta må thetu må rinya wa nene a cairi mwä tonga era må kami ndä gwata tå gere ndeni bagera ndeni bakunä kä na må thetu bagå kunä kä ra mwä tonga era må kami ncå nkwonie bå rondå thä ra må kami athingata mwä tonga akä mwä ra itå bu må nene okwa nyani nkwä igua ngä ankano må no ng'ombe aigu ä kwä te nä må kami akwä ra mwene ng'ombe å gu akamwä ra å ni itå bwa na inya kwendä må ndä iguo å u mwä tonga akamwä ra menyomaka menyomaka menyomaka mwä tonga aira må kami dining na arairio bia må ciä wa må nene birä agä rwa amwä ra karagu må kami akaranthä irio biaretwa må kami å yå ataga na kå rå ma må ciä å yå kairä birä må rä o erwa mwä tonga amwä ra ndenda å rä a å baa nontå å rarä må ruti wä ra wakwa wa maana må no nä kå menya må kami atira gwata må gambo å rarä hathitiga mä rigo athitiga mä rigo athitiga mä rigo akå rä kia mwä ra ndä rä må nene okwa iwä ra ä rä kå kwendagwo mpa nthi kå rutaga mwä tonga mwä ra må kamiä ngå kå retaga ndakwä ria wä ra ciaku nä igana må kami auga ndakwä wambä ria wä ra yakwa nä ä mwe mwä tonga må ria ndakwä ria wä ra ä no yaku ä mwe nä ä rä kå auga yarä kå rå thanya må ngä kå gä ta bwä ra gå tuä ra ng'ombe ra na kå mä kama mwä tonga må ria ng'ombe ä no å rakamaga rä ikwä rä nä kå menya mwä tonga na menyire ng'ombe ä kuire i må rimå wa gå kamwa ä tikamagwo bwega må kami auga ng'ombe rä nä kuä re mwä tonga mwä ra bas ng'ombe nä kuire na wä ra yaku nä rå thire atai nä kuire mwä tonga mwä ra ndä irio bibitå kå rä aga ibio biaku bia må ico kå rä a kwä aga ntie na wä ra ä ngä må mba gå kå nenkera wä ra ira ingä cionthe ciä na ntå wä ra ä ra ndakå nenkere ä gå kunjanä rie na ng'ombe rä kwä na ng'ombe ra mwä tonga ä ra må kami
umaro kothi kwenu mukami ntiomba gukwaiga aga nuntu wire kuthi ikuthira mukami ugaitu aba munene ukwari itunda kwerencha njereria kagugika nginya kethero iga kwegera na uo minya kethero imbi mwetonga mwira ntiomba kubuta muntu nkwandika na wira ira ndakwandikite ikuthi ikuthira itu aba nandi mukami uga nandi munene okwa akiuga nandi munene okwa mukami ri munene na gwita muntu na kumwira umarukia mwana uyu athibwa kwa we bwakwago mukami na kwenu na kwenu kwa mukami aeno kwa nonto athukia wira wengwa are wira wengwa nonto bwakumenyaniria akauga hae ana ng'ombe ĩno ĩriarĩ rungu kama iringi.